ಚ ಭೌವನಶ್ಚ ಚ ಭೌವನಶ್ಚ ಚ ಭೌವನಶ್ಚ ಭೌವನಶ್ಚ ಚ ಭೌವನೋ ಭೌವನಶ್ಚ ಭುವನೋ ಭುವನಶ್ಚ ಭೌವನೋ ಭೌವನಶ್ಚ ಭುವನಃ ಚ ಭುವನೋ ಭುವನಶ್ಚ ಚ ಭುವನಶ್ಚ ಚ ಭುವನಶ್ಚ ಚ ಭುವನಶ್ಚ ಭುವನಶ್ಚ ಚ ಭುವನೋ

ಶ್ವಪುರುಳಾಂ ಸಕಲಮುಮೆ ಅನರೂಪಂ ಜೀವಪರಭೇದಮಿಲಾದಾನರೂಪಂ ಚಿತ್ತಮುದಲ್ ಯವಯುಮಿಲಾದಾನರೂಪಂ ಮೇಘಮನಾಮಾವಿರದಾಮರೂಪಂ ಮಿಗುಪರಮಾದ್ವೈತಮದಾಮರೂಪಂ ಓವಲಿಲಾ ಚಿನ್ಮಯಮಾಮರೂಪಂ ಓರ್ವಡಿವಾಯುಳ್ಳರೂಪಾಮನರೂಪಂ ಪಾವನಮಾಮಾನರು ಕಯರೇ ಇಲ್ಲೈ ಪಾರ್ಕಿಂದ್ರ